0: ಕೊಟ್ಟನ ಭೆಂಡಿ ತೇಜಿಸ ಸೌದ
1: ತೇಜಿಸ ಸೌದ ಹೇ
0: ಖುಷಿತ್ ಗಾತು ಶೇತಕರಿ ದಾದಾ
1: ಶೇತಕರಿ ದಾದಾ
0: ಬಲೆ ಬಲೆ ಗವಾಚಿ ಓಂಬಿ ವಾರ್ಯಾಶಿ ಜೋಂಬಿ.

ಅವ ಪಾಸು ನಟ್ಟಕ್ಕೂ ಬಿರ್ಲೈ ಸಂಗ ಮೊಟ್ಟ ಹಿಕ್ಮತ್ತಿನ ಆಗದರ್ಲೇ ಆಡು ರಾನಾತ್ಗ ಜೀವ ಲಾವುನ್ ಅಶಿ ಮೋರ ದಾತಿದ್ಕಶಿ.